ಸದಾರ್ ಚಿತ್ತ. ಅರ್ಥ, ಹೇ ಪರಮೇಶ್ವರಿ ದುರ್ಗೆ, ತಮರು ಸ್ಮರಣ ಥತಾ ಪ್ರಾಣಿ ಮಾತ್ರನು ಭಯ ಚಾಲು ಜಾಯಿಶ್, ತಮ್ಮೆ ಹರಿಲೋಶೋ ಎ ಭಯನೆ, ಸುಖ ಸಮಯ ಕೆ ಸ್ವಸ್ಥ ಚಿತ್ತೆ ತಮರು ಸ್ಮರಣ ಕರ್ತಾ ಶುಭ ಬುದ್ಧಿ ಅಪೂಷ. ಶರಣಾಗತ್ನ ದಾರಿದ್ರ್ಯ ಸಂಕಟ ಅನೆ ಭಯನೆ ಹರನಾರ, ಸರ್ವನ ಉಪರ ಉಪಕಾರ ಕರ್ವಾನೆ ಮಾಟೆ ಹೆ ಮಾತಾ, ಮಾತಃ ತಮರಾ ಸಿವಾಯ ಕರುಣಾ ಸಭರ ಚಿತ್ತವಾಳ ಬೀಜ ಕೋಣ. ನವರಾತ್ರನ ಆ ದಿವ್ಯ ಪ್ರಾತಃಕಾಲನ ಸಮಯ, ಚಾಲು ಚಾಲು ಪ್ರಾತಃಕಾಲೇ ಭಗವತಿ ಕೂಷ್ಮಾಂಡ ದುರ್ಗಾದೇವಿನೂ ಪರಮೇಶ್ವರಿನೂ ಏನು ದುರ್ಗಾನು ಬಿಜು ನಮ್ಮ ಚಂಡೀ ಪಂಚೆ ಎಂದು ವಂದನ ಕರೀಲಿ. ದಕ್ಷಿಣ ಕಾಲಿಕಾ

ಅಥವಾ ದೇವಿ ಸಾಯುಜ್ಯಮಾಪ್ನೋತೆ. ಭಗವತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೆ ಸಾಂಭಳೇಶೆ ಅಮ್ನಾ ಸಕಲ ಮನೋರಥ ಪೂರ್ಣ ಥಾಯಿಶ. ಅನೆ ವಿಷ್ಣುರೋ ವೈಷ್ಣವೀ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೇಶೆ ಅನೆ ಪಾಠ ಕರ್ನಾರ್ನು ಜಯ ಜಯ ಕಾರ್ ಥಾಯಿಶ್.